ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅರ್ನಿ ವಾಂಗ್ ತ ಮಿನಿಟ್ ಫೋಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ಕ್ಲೋಕ್ ಪೆಮೇರ ಪುಥೋತ್ ಪಾಂಗ್ಸಾಮ್ ಥುವಾನ್ ಸಿ ಲಾಂಗ್ ಜು ನೈಂಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲೋಂಗ್ ಮತ್ಸಿ ಪಾಂಗ್ಸಾಮ್ ನೈಂಜಿ ಕಪ್ರೆಗ ಫುಲೆ ಅಲೋಂಗ್ ಜೊಂಗ್ ಸಿ ಲಾಂಗ್ ಪೆ ಜೊಯ್ ಥು ಪುಲೋ ತಂಗ್ತೆ ಲಬಂಗ್ ಸುವಾ ಲಾಂಗ್ ಚೆಹೋ ಥು ದೆತ್ ತಹಾಯ್ ডংকল আপেন লাং তু আকুং আরায়ালং লাং পাচি তিবক লং লে দেট নাই জে জং সি লাং চি তিবক দো পুলোতাং তে লাবাং সোয়াদিমা লং ব্লিচিং পাউডার মতে আদুক রিক পেন তাই নাই জে নিঞ্চি বিক থা কি জোনা লাং কি বি আলাং বং মতে আফুলে কাইকে তা দিব্যের নাই জে লাং কাচু এনা হুতা ইরি পেন চি ফুবক নাই নে আবে কি দিন কেথন তাং আহার লুং আসন পেন সি লাং চোসক নাই জে